na nimo nyam so na nimo nyam so ha me tumi we no ha wo nyam so wo nyam so da fu nyam so wo